ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ರತ್ನ ಅರ್ಚಕ್, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳುವಿರಿ ಆಕಾಶವಾಣಿ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆ ಅಡಿಯಲ್ಲಿ ಕೇಳಿ ಬಾನುಲಿ ಸವಿನೆನಪುಗಳು ವಿಶೇಷ ಕಾರ್ಯಕ್ರಮ. ಇಂದಿನ ಬಾನುಲಿ ಸವಿನೆನಪುಗಳಲ್ಲಿ ಕೇಳುವಿರಿ ಆಕಾಶವಾಣಿ ಹಿರಿಯ ನಾಟಕ ಕಲಾವಿದರಾದ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ.

0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೇ, ಆಕಾಶವಾಣಿ 90ನೇ ವಾರ್ಷಿಕೋತ್ಸವ ಆಚರಣೆಯ ಸಂಭ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ತಿಳಿಸುತ್ತಾ ಇಂದಿನ ಆಕಾಶವಾಣಿ ಸ್ಮೃತಿ ಸಂಚಿಕೆ ಅಡಿಯಲ್ಲಿ ಪ್ರಸಾರ ಆಗುತ್ತಿರುವ ಬಾನುಲಿ ಸವಿ ನೆನಪುಗಳು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಳ್ಳಲು ನಮ್ಮ ಆಕಾಶವಾಣಿ ಕಸ್ತೂರಿ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಕವಿಗಳು, ಸಾಹಿತಿ, ಹಿರಿಯ ರಂಗಸ್ಥಳ ನಟರು, ಕಲಾವಿದರು, ನಾಟಕ ರಚನೆಕಾರರು, ಅಂಕಣಕಾರರಾದ ಶ್ರೀ ಪ್ರಹ್ಲಾದ್ ಜೋಶಿಯವರು. ಅಷ್ಟೇ ಅಲ್ಲ, ಇವರು ನಮ್ಮೆಲ್ಲರ ಅಭಿಮಾನದ ಪಲ್ಲಣ್ಣ ಎಂದು ಕರೆಸಿಕೊಳ್ಳುವ ಪುರುಸೊತ್ತಣ್ಣ ಎಂದು ಹೇಳಬಹುದು. ಅವರನ್ನು ಕಸ್ತೂರಿ ಬಾನುಲಿ ಸ್ಟುಡಿಯೋಕ್ಕೆ ಸಗೌರವದಿಂದ ಬರಮಾಡಿಕೊಳ್ಳೋಣ. ಪ್ರಹ್ಲಾದ್ ಜೋಶಿ ಸರ್, ನಿಮಗೆ ಆಕಾಶವಾಣಿ ಬಾನುಲಿ ಸ್ಟುಡಿಯೋಕ್ಕೆ ಆತ್ಮೀಯ ಸ್ವಾಗತ ಸರ್.
1: ಧನ್ಯವಾದಗಳು ಪರಿಮಳ ಅವರೇ, ಬಹಳ ಖುಷಿಯ ಕೊಡ್ತು. ಯಾಕಂದ್ರೆ ಸ್ಮೃತಿ ಸಂಚಯ ಎಂತ ಒಳ್ಳೆ ಪದ ಹುಡುಕಿರಿ ಇದಕ್ಕ. ಅಂದ್ರೆ ಸ್ಮೃತಿ ಸಂಚಯ ಅಂದ್ರೆ ನಮ್ಮ ಬಾಲ್ಯದಿಂದಲೂ ನಮ್ಮ ಸ್ಮೃತಿ ಪಟಲದಲ್ಲಿ ಆಕಾಶವಾಣಿಯ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಮತ್ತು ಆಕಾಶವಾಣಿಯ ನಂಟು ಏನದಲ್ಲ ಅದು ಬಹಳ ಘನಿಷ್ಠವಾದದ್ದು, ಗಾಢವಾದದ್ದು. ಅಂದ್ರೆ ಜೊತೆ ವಿನೋಭಾವವಾದ ಸಂಬಂಧ ನನಗದ, ಅದನ್ನ ಹಂಚಿಕೊಳ್ಳಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಅಂದ್ರೆ ನಾನು ಬಾಲ್ಯದಿಂದಲೂ ಇಲ್ಲಿ ಬಂದಿನಿ ಈ ಸ್ಟುಡಿಯೋಕ್ಕ, 10 ವರ್ಷ ನಾವು ಇದ್ದೆ ಮೊದಲು ಬಂದಾಗ, ಅದನ್ನ ಹೇಳ್ತೀನಿ ಮುಂದೆ. ನನಗೂ ಈ ಸಂಭ್ರಮದೊಳಗ ನಾನು ಭಾಗಿಯಾಗಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ಲಿಕ್ಕೆ. ನೀವು ಕರೆಸಿದ್ದಕ್ಕೂ ಬಹಳ ಧನ್ಯವಾದಗಳು.
0: ಈ ಜಂಟಿ ನಗರ ವಾಸಿಗಳಾಗಿರುವಂತಹ ನೀವು ಸ್ಥಳೀಯರಾಗಿ ನೀವು ಇಲ್ಲಿ ನೆಲೆ ನಿಂತಿದ್ದೀರಿ, ಅವರು ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳುತ್ತಾನೆ ಬೆಳೆದಿದ್ದೀರಿ. ಈ ರೇಡಿಯೋ ಅನುಬಂಧದ ಬಗ್ಗೆ ನಿಮ್ಮ ಮಾತಿನಲ್ಲಿ ನಮ್ಮ ಶ್ರೋತೃ ಬಂಧುಗಳೊಂದಿಗೆ ಹಂಚಿಕೊಳ್ಳೋಣ.
1: ಆಗ್ಲಿ, ಅಗತ್ಯವಾಗಿ ಹಂಚಿಕೊಳ್ತೀನಿ. ಆಕಾಶವಾಣಿ ಬಗ್ಗೆ ಒಂದು ಅದರ ಇತಿಹಾಸ ಅಂದ್ರೆ, ನಾನು ಇದ್ರ ಬಗ್ಗೆ ನಿತ್ಯ ನಾನು ಈ ವಿವಿಧ ಭಾರತೀಯ ಆಕಾಶವಾಣಿ ಕಾರ್ಯಕ್ರಮಗಳು ಕೇಳದ ದಿವಸ ಇಲ್ಲ ಅಂತ ಅನ್ಬೋದು. ನಾನು ಪ್ರತಿನಿತ್ಯ ಕೇಳ್ತೀನಿ. ಈಗ 90ನೇ ವರ್ಷದ ಸಂದರ್ಭದಲ್ಲಿ ವಿಶೇಷವಾಗಿ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಇಲ್ಲಿ ಎಲ್ಲ ವಿವಿಧ ಭಾರತಿ ಕಾರ್ಯಕ್ರಮಗಳಲ್ಲಿ. ಅಂದ್ರೆ ಹಿಂಗೆ 90 ವರ್ಷ

0: ವರ್ಷಗಳಾದ್ವು ಇದಕ್ಕೆ. ಇದಕ್ಕಿಂತ ಮುಂಚೆ ಇದನ್ನ ಏನಂತ ಇದ್ರು, ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಇದಿತ್ತು. ಆಮೇಲೆ ಇದು ಆಲ್ ಇಂಡಿಯಾ ರೇಡಿಯೋ ಆಯ್ತು, ಆಲ್ ಇಂಡಿಯಾ ರೇಡಿಯೋ 1936. ಆಮೇಲೆ ನಮ್ಮ ಕನ್ನಡಿಗರೇ ಇದಕ್ಕೆ ಗೋಪಾಲ ಸ್ವಾಮಿ ಅಂತ ಮೈಸೂರಿನಲ್ಲಿ ಒಂದು ಖಾಸಗಿ ರೇಡಿಯೋ ಸ್ಟೇಷನ್ ನಡೆಸ್ತಾ ಇದ್ರು, ಅದಕ್ಕೆ ಆಕಾಶವಾಣಿ ಅಂತ ಅವರು ತಮ್ಮ ಸ್ಟೇಷನ್ಗೆ ಹೆಸರಿಟ್ಟಿದ್ರು. ಆಕಾಶವಾಣಿ ಎಂಬ ಶಬ್ದವನ್ನು ಆಮೇಲೆ ಇದನ್ನ ಅಳವಡಿಸಿಕೊಳ್ಳಲಾಯಿತು. ಆಕಾಶವಾಣಿ ಎಂದೇ ಈಗ ಪ್ರಚುರಿತವಾದ ಈ ಬಾನುಲಿ ಶಬ್ದ ಈಗ ನಾಮಕರಣ ಆಗಿದೆ. ಆ ಜನಮಾನಸದಲ್ಲಿ ಅದು ಹಾಸ್ಯಹೊಕ್ಕಾಗಿ ಎಲ್ಲರೂ ಆಕಾಶವಾಣಿ ಅಂದ್ರೆ ತಿಳಿಯದ ಜನರೇ ಇಲ್ಲ. ಇನ್ನು ನೀವು ಕೇಳಿದ್ರಿ ನನ್ನ ಸಂಬಂಧ ಯಾವಾಗ ಇದು ಇದರಿಂದ, ನಾನು 10 ವರ್ಷದವನಿದ್ದೆ 1962. ಆವಾಗ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮ ಅಂದ್ರೆ
1: ಹಕ್ಕಿ ಬಳಗ
0: ನಮ್ಮ ಮಾಸ್ತರ್ ಎಲ್ಲ ಸೇರಿ ನಮಗ ಒಂದು ತರಬೇತಿ ಕೊಟ್ಟಿದ್ರು, ಇಂತ ಒಂದು ಕಾರ್ಯಕ್ರಮ ಕೊಡ್ರಿ ಮನರಂಜನಾ ಕಾರ್ಯಕ್ರಮ ಅಂತ. ನಮ್ಗೆ ಬಹಳ ಖುಷಿ ಆಯ್ತು. ಅವಾಗ ನಾವು ಮನೆಯಾಗ ರೇಡಿಯೋ ಕೇಳ್ತಿದ್ವಿ, ಯಾವಾಗ ಆ ರೇಡಿಯೋ ಒಳಗ ನಮ್ ಕಾರ್ಯಕ್ರಮನೇ ಬರ್ತದ ಅಂದ್ರೆ ಅದು ಎಂತ ಒಂದು ಎಕ್ಸೈಟ್ಮೆಂಟ್ ಅಂತೀರಿ ಅದು ಅವಾಗ. ಯಾಕಂದ್ರೆ ನಾವು ಇನ್ನೂ ಚಿಕ್ಕವರಿದ್ದಾಗ ನಮ್ಗ ಈಗಿನ ಕಾಲದ ಹುಡುಗರು ಮೊಬೈಲ್ ಹಿಡಿತಾರ ಎಲ್ಲ ಮಾಡ್ತಾರೆ ಆಪರೇಟ್. ಆವಾಗ ನಮ್ಮ ಹಿರಿಯರು ರೇಡಿಯೋ ಮುಟ್ಲಿಕ್ ಬಿಡ್ತಿದ್ದಿಲ್ಲ, ದೇವ್ರ ಪೆಟ್ಟಿಗೆ ಇದ್ದಂಗ. ನಮ್ಗೆ ಅಂತ ರೇಡಿಯೋದೊಳಗೆ ನಮ್ದೇ ಕಾರ್ಯಕ್ರಮ ಬರ್ತದಂದ್ರ ನಾನು ನಮ್ಮ ಸ್ನೇಹಿತ ಪವನ್ ಬಾನ್ವಿ ಅಂತ ಅವರೆಲ್ಲರೂ ಸೇರಿ ಇಲ್ಲಿ ಬಂದಿದ್ವಿ ಅವತ್ತು 1962. ನಂಗೆ ಚಲೋ ನೆನಪು. ಸೊ ಅದಲ್ಲದೆ ಅವರೊಂದು ಜಾನಪದ ಹಾಡು ಇತ್ತು, ಅದು ಆ ಜಾನಪದ ಲೈನು ಅದು ಹಾಡು ಬಹಳ ಹಿಟ್ ಆಗಿತ್ತು ಅವ್ರು. ಅಂದ್ರೆ ಈ ಕೀಟಲೆ ಮಾಡ್ತೀವಲ್ಲ ಮನೆಯಾಗ ಈಗ ಲಗ್ನ ಸಮಾರಂಭದೊಳಗ ಮಾವ ಸುಸ್ತದು ಅಂತ ಒಂದು ಹಾಡು ಅವರ ಬಹಳ ಹೈಲೈಟ್ ಇತ್ತು. ಅದಕ್ಕೆ ಬಂದಿದ್ವಿ. ಅದು ಬಂದಾಗ ಎಷ್ಟು ಮಂತ್ರ ಮುಗ್ಧರಾಗಿದೆ ಅಂದ್ರೆ ಸ್ಟುಡಿಯೋ ಹೊರಗ ಯಾವ್ದೋ ಒಂದು ಇನ್ನೊಂದು ಲೋಕಕ್ಕೆ ಒಳಗೆ ಸ್ಟುಡಿಯೋ ಅಷ್ಟು ಬಹಳ ಖುಷಿ ಆಗ್ಬಿಟ್ಟು. ಅದೇ ಪಂಚಕ್ಕೆ ಬಂದಿದ್ವಿ ಎಲ್ಲ ಆದ್ಮೇಲೆ ಒಂದು ಅಲ್ಲಿ ಅವಾಗ ನಿರಾಶದಾಯಕ ಒಂದು ಇದು ಏನಾಯ್ತಂದ್ರೆ ಆವಾಗ 1962 ಚೈನಾ ಯುದ್ಧ ಅದೇ ವರ್ಷ ಆಗಿತ್ತು. ಅದು ಏನ್ ಪಾಲಿಸಿ ಆಯ್ತೋ ಅದು ನಮ್ಗೆ ಗೊತ್ತಾಗ್ಲಿಲ್ಲೋ. ನಮ್ಮ ಆವಾಗ ಮನೋರಂಜನಾ ಕಾರ್ಯಕ್ರಮ ರದ್ದು ಅಂತ ಹೇಳ್ಬಿಟ್ರು ಬಂದ ದಿವಸನೆ ರದ್ದು. ಈಗ ಬಹಳ ಗಂಭೀರವಾದ ಕಾರ್ಯಕ್ರಮಗಳನ್ನ ನಮ್ಮ ಆ ಕಾರ್ಯಕ್ರಮ ನಮ್ಮ ಮಾಸ್ತರ್ ಕೊಟ್ಟರು ಏನು ಗೊತ್ತಿಲ್ಲ. ಬಟ್ ಎಲ್ಲರಿಗೂ ನಿರಾಶೆ ಆಯ್ತು. ಇಲ್ಲೇ ಎದುರಿಗೆ ಒಂದು ಹುಲ್ಲುಗಾವಲು ಅದಲ್ಲ ಈಗೂ
1: ಉದ್ಯಾನವನ
0: ಅದು ಬಹಳ ಇನ್ನೂ ಬಹಳ ಹಸಿರಾಗಿತ್ತು. ಮತ್ತೆ ಏನ್ ಮಾಡೋದು ಅಂತ ಹೇಳಿ ನಮ್ಮ ಕಾರ್ಯಕ್ರಮ ಅಲ್ಲೇ ಆಯ್ತು. ಅಲ್ಲಿ ಎಲ್ಲರೂ ಹಾಡಿದ್ವಿ ಕೂಡ ಮಕ್ಕಳೆಲ್ಲ 10 ವರ್ಷದ್ದು ಬಹಳ ಹಾಡುಗಾರಲ್ಲ.

0: బుచ్చుడా మాడన శివా, బుచ్చుడా మాడన శివా, బుచ్చడద మేళ మన్న హొయలి మాలి బేడ్తద జీవా, మాలి తందిని బార నిన్న బళ్ళి బుచ్చుడా తారి, నాచ బేడ హారి నిన్న మావా వందన నోడ. ಹಿಂಗ ಅದು ಅವನ್ ಮಾನವಿ ಹಾಡಿದ್ರು. ನಮ್ಮ ಮಾನವಿ ಅನ್ಕ ಕೈಗೂಸಿರ್ತದಲ್ಲ ಹಂಗ ಕಂಕೋದೋಗಿ ಯಾವಾಗ್ಲೂ ಟ್ರಾನ್ಸಿಸ್ಟರ್ ಇಟ್ಕೋದು, ಆಮೇಲೆ ಟ್ರಾನ್ಸಿಸ್ಟರ್ ಬಂತು, ಇನ್ನು ಕೂಸಿನಾದ್ರೆ ಬಿಡ್ತಿದ್ರು. ಅದನ್ನೇ ಜೋಪಾನವಾಗಿ ಎಲ್ಲಾ ಕೈಯಾಗ ಒಂದು ಟ್ರಾನ್ಸಿಸ್ಟರ್ ಕೈಗೂಸಿದ್ದಂಗ ಕಂಕಳದಲ್ಲ. ಅದನ್ನ ಕೇಳೋದು, ಕಾಮೆಂಟ್ರಿ ಆದ್ರೂ ಬ್ಯಾಟ್ರಿ ಗಿಟ್ರಿ ಹಾಕಿ ಎಲ್ಲಂದ್ರೆ ಅಲ್ಲಿ ಪೋರ್ಟೇಬಲ್ ಇತ್ತು. ನಾವು ನೋಡ್ತೀವಿ ಕ್ರಿಕೆಟ್ ನಡೆಯೋದನ್ನ, ಅದ್ರ ಕಾಮೆಂಟ್ರಿ ಸಾರ್ವತ್ವವಾಗಿ ನಮ್ಮ ಕಣ್ಣೆದುರಿಗೆ ಅದು ನಡೆಯುತ್ತಿರುವಂತೆ ಹೇಳುವ ಒಂದು ದೊಡ್ಡ ದೊಡ್ಡ ವಿಜಯ ಮರ್ಚೆಂಟ್ ಅಂತ ದೊಡ್ಡ ಕಾಮೆಂಟ್ರಿಗಾರರಿದ್ರು. ನೀವು ಸುಮ್ಮನೆ ಕಣ್ಣು ಮುಚ್ಚಿದ್ರೆ ಅದನ್ನ ಕೇಳ್ಕೊತ ಕಣ್ಣು ಮುಚ್ಚಿದ್ರು ನಿಮ್ ಕಣ್ಣೆದುರಿಗೆ ಆಟ ನಡೆಯುವಂತೆ ಭಾಸ ಆಗ್ತಿತ್ತು,
1: ಕಣ್ಣಿಗೆ
0: ಕಟ್ಟಿದಂತೆ ಅವ್ರು. ಮತ್ತೆ ಆಟದ ಎಲ್ಲೆಲ್ಲ ಒಂದೊಂದು ಸಣ್ಣ ಸಣ್ಣ ಸೂಕ್ಷ್ಮ. ಈ ರೇಡಿಯೋ ಎಷ್ಟು ನಮ್ಮ ಅವಿಭಾಜ್ಯ ಅಂಗ ಆಗಿತ್ತಂದ್ರೆ, ರೇಡಿಯೋಕ್ಕೂ ತೆಂಗಿನಕಾಯಿ ಹೊಡೆದವ್ರು ಇದ್ದಾರೆ ರೇಡಿಯೋ ಕುಂತ. ಆ ಒಂದು ಕಾಲ ಇತ್ತು ಅದು, ವಾರ್ತೆ ಆಗ್ಲಿ ಇಲಾಖೆ ಖಬರೇ ಅಂತ ಬರ್ತಿತ್ತು. ಈಗನು ವಿವಿಧ ಭಾರತಿಯೊಳಗೆ ಎಷ್ಟೋ ಕಾರ್ಯಕ್ರಮಗಳು ಬರ್ತಾವ, ಬಹಳ ಬೆಳಗ್ಗೆ ಎದ್ದ ಕೂಡಲೇ ಬಹಳ ಶುರು ಆಗ್ಬಿಡ್ತದ. ಏನಂದ್ರೆ ಸಂಗೀತದ ಪರಿಚಯ ಕೊಡುವಂತದ್ದು, ದೊಡ್ಡ ದೊಡ್ಡ ವಿದುಷಿಗಳು ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರದು ತಬಲಾ ವಾದಕರದು ಸಂಗೀತ ಸರಿತ ಕಾರ್ಯಕ್ರಮ ಶುರು ಆಗ. ಅದಕ್ಕಿಂತ ಮುಖ್ಯ ಒಂದು ಮಾತು ಹೇಳ್ತೀನಿ, ಸಿಗ್ನೇಚರ್ ಟ್ಯೂನ್ ಏನದಲ್ಲ ಈ ಹಸ್ತಾಕ್ಷರ ಒಂದು ಧಾಟಿ, ಅದನ್ನ ಮುಂಜಾನೆ ಕೇಳಿದ್ಕೊಳ್ಳೆ ಮೈ ನವಿರಿ ಹೇಳಿರ್ತದ ಅಷ್ಟು. ವಾಲ್ಟರ್ ಕಾಫ್ಮನ್ ಅಂತ ಅವರು ಜೆಕೊಸ್ಲೋವಾಕ್ ದೇಶದ ಯಹೂದ್ಯರವರು, ಎರಡನೇ ಜಾಗತಿಕ ಯುದ್ಧ ನಡೆದಾಗ ಇಲ್ಲಿ ವಲಸೆ ಬಂದರು. 1930 ತನಕ ಇಲ್ಲಿ ಅವರು ಇದರ ಪರಿಕಲ್ಪನೆ ಮಾಡಿದ್ದೆ. ನಮ್ಮ ಶ್ರೇಷ್ಠ ವಿಶ್ವವಿಖ್ಯಾತ ನಮ್ಮ ಭಾರತೀಯರೇ ಆದ ಜುಬಿನ್ ಮೆಹ್ತಾ ಇದ್ದಾರಲ್ಲ.

0: ಸಂಗೀತ ಸಂಯೋಜಕ
1: ಅವರ ತಂದೆ ಮೆಹಲ್ ಮೆಹ್ತಾ ಅವರು ವಯಲಿನ್ ಬಾರಿಸಿದ. ಆ ವಯಲಿನ್ ಕೇಳಿದ್ರೆ ಎಷ್ಟು ನಿಮ್ಗೆ
2: ನಮ್ಗೆಲ್ಲ ಶುಭೋದಯ ಸಿಗ್ನೇಚರ್ ಟ್ಯೂನಿಂದ
1: ಅದು ಚಾಚು ತಪ್ಪದೆ ಯಾವ ಟೈಮಿಗೆ ಬರಬೇಕು ಒಂದ್ ಸೆಕೆಂಡ್ ಆಗ್ತಾಗಿದ್ಲಾಗ ಆಗ್ತಿರ್ಲಿಲ್ಲ, ನಮ್ ಗಡಿಯಾರಗಳೆಲ್ಲ ಅದಕ್ಕೆ ನಾವು ಹೊಂದಿಸ್ಕೋತಾ ಇದ್ವಿ. ಎಂತ ಆ ಸಿಗ್ನೇಚರ್ ಟ್ಯೂನ್ ಒಳಗೆ ಎಷ್ಟೋ ಮಂದಿ ಅದನ್ನ ಸಿನಿಮಾದೊಳಗೆ ಗುಲ್ಜಾರ್ ಆಗ್ಲಿ ಆ ಹೃಷಿಕೇಶ್ ಮುಖರ್ಜಿ ಬಳಸ್ಕೊಂಡು ಅಷ್ಟು. ಅದಾದ್ಮೇಲೆ ಸಹೇದ್ನಾಮ ಅಂತ ಕಾರ್ಯಕ್ರಮ ಸಖಿ ಸಹೇಲಿ ಅಂತ ಹೆಣ್ಮಕ್ಕಳಿಗಾಗಿ ಇವೆಲ್ಲ ಬರ್ತಾವ ಒಂದಾದ್ಮೇಲೆ. ನಾನು ಎದಕ್ಕೆ ಈ ಹಿಂದಿ ಬಗ್ಗೆ ಹೆಚ್ಚು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಇಲ್ಲಿ ಹೊರಗಿದ್ದುಕೊಂಡು ಹಿಂದಿ ಕಾರ್ಯಕ್ರಮಗಳು ಹೆಚ್ಚು ಕೇಳ್ತಾ ಇದೀವಿ, ಯಾಕಂದ್ರೆ ಹೊರನಾಡಿನಲ್ಲಿ ನಮ್ಗೊಂದು ಅಡ್ವಾಂಟೇಜು, ನಮ್ಗೆ ಎರಡು ಭಾಷೆಗಳು. ಇಲ್ಲಿ ಕನ್ನಡ ಕಾರ್ಯಕ್ರಮಗಳು ನಡೀತಾ ಇದ್ವು, ಅದ್ರ ಜೊತೆನೂ ಬಹಳ ಎಂತ ಒಡನಾಟ ಅಂದ್ರೆ ಅದ್ರ ಬಗ್ಗೆ ಹೇಳ ಜಯಮಾಲಾ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು, ಎಲ್ಲ ಗೊತ್ತಿರ್ಬೋದು. ಸೈನಿಕರಿಗೆ ಸೆಲೆಬ್ರಿಟೀಸ್ ದೊಡ್ಡ ದೊಡ್ಡ ನಟರು ನಿರ್ದೇಶಕರು ಇಂಥವ್ರು ಆ ಕಾರ್ಯಕ್ರಮ ಕೊಟ್ಟಿಲ್ಲ ಅಂತಿಲ್ಲ, ಎಲ್ಲರೂ ಕೊಟ್ಟಾರ. ಅಮಿತಾಬ್ ಬಚ್ಚನ್ ಆಗ್ಲಿ, ಲತಾ ಮಂಗೇಶ್ಕರ್ ಆಗ್ಲಿ, ದೊಡ್ಡ ದೊಡ್ಡ ಸಂಗೀತ ಸೈನಿಕರಿಗಾಗಿಯೇ ಅದು ಮೀಸಲಿಟ್ಟ ಒಂದು ಕಾರ್ಯಕ್ರಮ ಅದು. ಶನಿವಾರ ಸಂಜೆಗೆ ಮತ್ತು ಭಾನುವಾರ ಮಧ್ಯಾಹ್ನ ಬರ್ತಾ ಇತ್ತು. ಅದನ್ನ ಕೇಳೋದಂದ್ರೆ ನಮ್ಗ ಮತ್ತ ಹವಾಮಹಲ್ ಅಂತ ಒಂದು ಕಾರ್ಯಕ್ರಮ ಪ್ರಹಸನ ಅದನ್ನ ನಗಿಸೋದು ರೀತಿಯ ಒಂದು ವೈವಿಧ್ಯಮಯವಾದ. ಮತ್ತೆ ನಮ್ಗೇನು ಕಸ್ತೂರಿ ಬಾನುಲಿ ಏನದಲ್ಲ, ಎಷ್ಟು ಜನ ಬಂದರ ಇಟ್ಗಿಯವರು
2: ಆರಂಭ ಮಾಡಿದ್ದೆ ಇಟ್ಗಿಯವರು ಮಾಡಿದ್ದಾರೆ,
1: ಇಟ್ಗಿಯವರು ಆರಂಭ ಮಾಡಿದ್ರು. ಆಮೇಲೆ ಅವರು ಎರಡನೇ ಸಲ ಮತ್ತೆ ಅವರು ಚೀಫ್ ಪ್ರೊಡ್ಯೂಸರ್ ಆಗಿ ಬಂದ್ರಿ, ಅದು 60ರ ದಶಕದೊಳಗೆ 67-68. ಅವಾಗೊಂದು ನಾನು ನಾಟಕ ಬರೆದಿದ್ದೆ, ಆ ವಯಸ್ಸಿಗೆ ಆ ನಾಟಕ ಬರೆಯುವುದು
2: ಎಷ್ಟು ವಯಸ್ಸಿತ್ತು
1: ಅವಾಗ ನೋಡ್ರಿ, 16 ವರ್ಷ ಆಗ್ಲಿ. ವಿಷಯ ಮಾತ್ರ ಅದಕ್ಕೆ ನಾನು
2: ವಿಭಿನ್ನವಾಗಿತ್ತು,
1: ವಿಭಿನ್ನ ಅಷ್ಟೇ ಅಲ್ಲ ಅನನುಭವಿ. ನಾ ಬರೆದದ್ದು ಯಾರ ಬಗ್ಗೆ ಅಂದ್ರೆ, ಈಯಂದರಿಗೆ ಅಂಜುತ್ತಾರಲ್ಲ ಪತಿ ಅಂದ್ರು ಅಂತವ್ರ ಬಗ್ಗೆ ಬರೆದಿದ್ದು. ಹೆಸರು ಹೆಂಡ್ಪೆಕ್ಡ್ ಹಸ್ಬೆಂಡ್ಸ್ ಅಸೋಸಿಯೇಷನ್ ಅಂತ. ನಾ ಹೆಂಗೋ ಬರೆದ್ಬಿಟ್ಟೆ, ಅದನ್ನ ಪ್ರಸ್ತುತ ಆಯ್ತು. ಆ ಮಿಟಿಗೆಯವರಿಗೆ ಇಲ್ಲಿ ಬಂದಾಗ ಅದೇ ಎರಡನೇ ಇದ್ರೊಳಗೆ ಬಂದಿದ್ರಲ್ಲ ಸ್ಟಿಂಟ್ಗೆ, ಮತ್ತೆ ಅಡಿ ಇಟ್ಟಾಗ ಕಾರ್ಯಕ್ರಮದ ರೂವಾರಿಗಳಿಲ್ಲ ಆದಾಗ ಅದನ್ನ ಬಂದಾಗ ಅವರಿಗೆ ನಮ್ ಬಹಳ ಅವಿನಾಭಾವ ಸಂಬಂಧ ಇತ್ತು. ನಾ ಬರೀ ಕವನ, ಅವಾಗ ಸ್ವಲ್ಪ ನನಗೆ ಬಹಳ ಭೇಷ್ ಭೇಷ್ ಅಂತ ಬಹಳ ಪ್ರೋತ್ಸಾಹ ಕೊಡ್ತಿದ್ರು. ಅವರಿಗಂದೆ ಒಂದು ನಾಟಕನೂ ಬರ್ದೀನಿ ಸರ್, ಇದನ್ನ ರೇಡಿಯೋಕ್ಕೆ ನಾ ನಿಮ್ಗೆ ಸ್ಕ್ರಿಪ್ಟ್ ಕಳಿಸ್ಲೇನು, ಅವಾಗ ಅಂಚೆ ಮೂಲಕನೇ ಕಳಿಸ್ಬೇಕಲ್ಲ ಸ್ಕ್ರಿಪ್ಟ್. ಅವರಂದ್ರು ಸ್ಕ್ರಿಪ್ಟ್ ನೀ ಏನ್ ಕಳಿಸ್ಬೇಡ, ನೀ ಬರ್ದ ನಾಟಕ ನಮ್ ಮನೆಗೆ ಬಂದು ಹೋದ್. ನಾನು ಅಂಜುಕೋತಾನೆ ಹೋದೆ, ನಾನೇ ಅವ್ರು ಏನಾರ ತರಾಟೆಗೆ ತಗೋತಾರೇನು, ಏನ್ ನೀನ್ ಬರೆಯೋದು ಅದ್ ನಿನ್ ವಿಷಯನಾ, ನೀನು ಲಗ್ನೂ ಆಗಿಲ್ಲ ಇಂಥದ್ರ ಬಗ್ಗೆ ಬರ್ದಿಯಲ್ಲ ಅಂತ ಅಂತಾರೇನೋ, ನಂಬರ್ ಮೇಲೆ ತಗೋತಾರೇನಂತ. ಸ್ನೇಹಿತ ಮಾನ್ವಿ ನನ್ನ ಹೆಸರು, ಬಹಳ ಪವನ್ ಮಾನ್ವಿ ಹಿಂದೆ ಬಂದ, ಏನಿಲ್ಲ ಧೈರ್ಯ ಮಾಡು ಅಂತ. ಯಾವಾಗ್ಲೂ ಸಾಹಿತಿಗಳು ಇರ್ತಾ ಇದ್ರು. ನಾನು ಅವ್ರ ಮನೆಗೆ ಹೋದ್ವಿ, ಈ ನಾಟಕ ಓದ್ಲಿಕ್ಕೆ ಶುರು ಮಾಡಿದೆ. ಅವ್ರು ಇಷ್ಟು ಬಿದ್ದು ಬಿದ್ದು ನಕ್ರು ಹೊಟ್ಟಿ ಹುಣ್ಣಾಗುವಂಗ, ನೀವಂದ್ರಲ್ಲ ಯಾವ್ದಾರ ನಾಟಕದ ಡೈಲಾಗ್ ಅಂದ್ರೆ ಅದ್ರೊಳಗೆ ಒಂದ್ ಹೇಳ್ತೀನಿ ನಿಮ್ಗೆ. ಅದ್ರ ಪಂಚ್ ಡೈಲಾಗ್ ಹೆಂಡ್ಪೆಕ್ಡ್ ಹಸ್ಬೆಂಡ್ಸ್ ಅಸೋಸಿಯೇಷನ್ ಅಂದ್ರೆ ಸತ್ಯೇಂದ್ರಿಗೆ ಅಂಜೋ ಸಂಘ ಇಬ್ರು ಅಧ್ಯಕ್ಷರು ಸೆಕ್ರೆಟರಿ. ಅಲ್ರಿ ರಾಯ್ರ, ನೀವ್ ಹೇಳೋದೆಲ್ಲ ಒಪ್ತೀನಿ, ಇನ್ಮೇಲೆ ನಾವು ನಮ್ ಹೆಂಡಂದರಿಗೆ ಅಂಜಬಾರ್ದು. ನಾವೆಲ್ಲರೂ ಧೈರ್ಯ ತಾಳಿ ಎದೆ ಸೆಟಿಸಿ ಅವ್ರಿಗೆ ಉತ್ತರ ಕೊಡಬೇಕು ಬಿಂದಾಸ್ ಎಂಬ ನಿಮ್ಮ ಮಾತನ್ನ ನಾ ಒಪ್ತೀನಿ. ಆದ್ರೆ ಬೆಕ್ಕಿನ ಕೊರಳಿಗೆ ಗಂಟಿ ಕಟ್ಟೋರು ಯಾರು? ಆಗದೆ ಇರೋ ಸಲಹೆಗಳನ್ನು ಕೊಡಬೇಡ್ರಿ, ಏನಾದರೂ ಬೇರೆ ಮಾರ್ಗ ಇದ್ರೆ ಹೇಳ್ರಿ, ಸೂಚಿಸ್ರಿ ಅಂತ. ಯಾರು ಅಧ್ಯಕ್ಷರು? ಆ ಸಂಘದ ಅಧ್ಯಕ್ಷ. ಅದಕ್ಕೆ ಕಾರ್ಯದರ್ಶಿಗಳೇನಂತಾರ? ಹಾ ಹೊಳಿತು. ಇನ್ನೊಂದು ಹಾದಿ ಸಿಕ್ತು ನನಗೆ, ನಾವು ಶಾಂತ ರೀತಿಯಿಂದ ಸತ್ಯಾಗ್ರಹ ಮಾಡಿದ್ರೆ ಹೆಂಗಿರ್ತದ ಅಂತ ಕೇಳ್ತಾರೆ. ಅದಕ್ಕೆ ಅಧ್ಯಕ್ಷರು ಏನಂತಾರೆ ಅಂದ್ರೆ, ಅವ್ರ ಮುಂದೆ ಧರಣಿ ಕೊಡ್ಬೇಕಾ, ಸತ್ಯಾಗ್ರಹ ಅಂದ್ರೆ ಏನ್ ಮಾಡಬೇಕು? ಕಾರ್ಯದರ್ಶಿಗಳು ಅದಕ್ಕೆ ಹೇಳ್ತಾರೆ ಅಂದ್ರೆ, ಈ ಅಧ್ಯಕ್ಷರು ಕೇಳ್ತಾರೆ ಮತ್ತೆ, ಅಧ್ಯಕ್ಷರ ಹಂಗಲ್ರಿ ನಾನು ಹೇಳ್ತಿರೋದು, ಸತ್ಯಾಗ್ರಹ ಅಂದ್ರೆ ನಾವು ನಮ್ಮ ನಮ್ಮ ಸತಿಗಳನ್ನು ನಮ್ಮ ಮಾತುಗಳನ್ನು ಕೇಳಲಿಕ್ಕೆ ಅಹವಾಲುಗಳನ್ನು ಕೇಳ್ರಿ ಅಂತ ಅವರಿಗೆ ಆಗ್ರಹ ಮಾಡೋದೇ ಸತ್ಯಾಗ್ರಹ ರೀ. ನಮ್ಮ ಸತಿಗಳಿಗೆ ಆಗ್ರಹ ಮಾಡ್ತೀವಲ್ಲ ಅಂದ್ರ ಕಾರ್ಯದರ್ಶಿಗಳಿರ್ತಾರ ಬಹಳ ಮೆಲ್ಲಿಕೋತ ಹೇಳ್ತಾರೆ ಪ್ಲೀಸಿಂಗ್. ಈ ಡೈಲಾಗ್ಗೆ ಇಟ್ಟಿಗೆಯವರು ಬಹಳ ನಕ್ಕಿದ್ರು, ರಘುಪ್ರೇಮ್ ಅಂತಿದ್ರು, ವಾಮನ್ ರಾವ್ ಸಾಹಿತ್ಯ ಮಂದಿರದ ಬಹಳ ಹಿರಿಯ ಸದಸ್ಯರು, ಕೃಷ್ಣ ಗಂಗಾವತಿ, ಎಚ್ ಕೆ ಅನಂತರ ಬರಹಗಾರರು, ರಘುಪ್ರೇಮ್, ನರ್ಸುಬಾಯಿ ಇದ್ರಲ್ಲ ಅವರು ಇದ್ರೊಳಗೆಲ್ಲ ಆಕ್ಟ್ ಮಾಡಿದ್ರು. ನನಗೆ ಒಂದ್ ಸಣ್ಣ ಹುಡುಗನ ರೋಲ್ ಏನೋ ಕೊಟ್ಟಿದ್ರೆ ಬರ್ದಿನ ಅಂತ ಅಂದ್ರೆ, ಈ ಹೆಂಡ್ಪೆಕ್ಟ್ ಹಸ್ಬೆಂಡ್ ಅಂತ ಹೆಂಗ ಆಗ್ತೀನಿ ಅವಾಗಿನ ಅದನ್ನ ಕೊಟ್ಟಿದ್ದಿಲ್ಲ. ಅದಕ್ಕೆ ಮೂಲಕ ಬಂದಿದ್ ಮನೆಗೆ ಅದು ಎಷ್ಟು ನನಗೆ ಇನ್ನು ಬಹಳ ಖುಷಿ ಕೊಡ್ತು. ಅದಕ್ಕೆ ಸಂಭಾವನೆ ನನ್ಗೆ 30 ರೂಪಾಯಿ ಅವಾಗ 68
2: 30 ರೂಪಾಯಿ ಸಂಭಾವ ರೇಡಿಯೋ ಕಾರ್ಯಕ್ರಮಕ್ಕೆ ಬಂದಿತ್ತು.
1: ಅದು ಅಂದ್ರೆ ಧನ್ಯವಾದಗಳು ನಾನು ಈ ಕನ್ನಡದ ಒಂದು ವಿಭಾಗ ಕೇಳಬೇಕು ಅಂದ್ರೆ, ಆವಾಗಿಂದ ಜನ ಬಹಳ ಅಂಕಿತ ಭಾವದಿಂದ ನಿಮ್ ಕಾರ್ಯಕ್ರಮ ಮೂಲಕ ನಾನೇ ಎಷ್ಟೋ ಕಾರ್ಯಕ್ರಮ ಕೊಟ್ಟಿನಿ, ಇಲ್ಲೇ ಹಾಸ್ಯ ಲೇಖನಗಳು ಕವಿತಾ ವಾಚನ ಎಲ್ಲ ಮಾಡಿನಿ, ಅವ್ರ ಹೆಜ್ಜೆ ಗುರುತುಗಳಲ್ಲೇ ನೀವು ನಡೀತಾ ಇದ್ದೀರಿ. ಅದಕ್ಕಿಂತ ಮಿಗಿಲಾಗಿನೇ ನೀವು ನಿಮ್ಮ ಪರಿಕಲ್ಪನೆ ಅಥವಾ ಇದು ಮಾಡ್ತಾ ಇದ್ದೀರಿ, ಬಹಳ

0: ಸಂತೋಷದ ವಿಷಯ. ಯಾಕಂದ್ರೆ ಅವಾಗ ಕನ್ನಡದ ಕಾರ್ಯಕ್ರಮಗಳು ಇವೆಲ್ಲ ನಾಟಕ, ನಾಟಕ ಆದ್ಮೇಲೆ ಸಿನಿಮಾ ಹಾಡು, ಅಣ್ಣ ಅವ್ರ ಹಾಡು ಬಾಗಿಲನ್ನು ತೆರೆದು ಕನಕದಾಸರ ಹಾಡು ಕೇಳಿದ್ರೆ ಎಷ್ಟು ಆ ಹಾಡು ಬರ್ತದ ಖಾತ್ರಿ. ಇಷ್ಟೊಂದು ಪಾಪ್ಯುಲರ್ ಇತ್ತಂದ್ರೆ ಅಥವಾ ಬಹಳ ಜನಪ್ರಿಯವಾಗಿತ್ತು ಆ ಹಾಡು, ಹಾಡು ಬರ್ತದ ಅದನ್ನ ಕೇಳಬೇಕು ಅಂತ ಅಂದ್ರೆ ಅವಾಗ ಶ್ರೋತೃಗಳು ಎಷ್ಟು ಜನ ಇದ್ರಲ್ಲ ಬಹಳ.
1: ಆಕಾಶಿಯೊಂದಿಗೆ ನಿಮಗಿರುವಂತಹ ಅನುಬಂಧವನ್ನು ಮತ್ತು ಸಂಘಟನೆಗಳನ್ನು, ನೀವು ಮಾಡಿರುವಂತಹ ನಾಟಕದ ಸಂದರ್ಭವನ್ನು ಹಾಗೂ ಡೈಲಾಗ್ಗಳನ್ನು ಸಹ ರಸವತ್ತವಾಗಿ ಹೇಳಿದ್ರೆ ಅಣ್ಣ ನಾನು ತುಂಬಾ ಖುಷಿ ಅನಿಸ್ತದ. ಅಣ್ಣ ನೀವು ಸಾಹಿತಿಗಳು ಮತ್ತು ನಾಟಕಕಾರರೆಂದು ನಾನು ಕೇಳಿದ್ದೀನಿ. ನೀವು ಇತ್ತೀಚೆಗೆ ರಚಿಸಿದ ಒಂದು ನಾಟಕಕ್ಕೆ ಪ್ರಶಸ್ತಿ ಪುರಸ್ಕಾರ ಬಂದಿದೆ ಎಂದು ಕೇಳಿದ್ದೆ ನಾನು, ಖುಷಿಯಾಯಿತು. ಇದಕ್ಕೆ ನಿಮಗೆ ಅಭಿನಂದನೆಗಳು ತಿಳಿಸುತ್ತಾ ಆ ಸಂದರ್ಭ ಮತ್ತು ಆ ನಾಟಕದ ಹೆಸರು.
0: ನಿರ್ಮಲ ಅವರೇ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಪ್ರಶಸ್ತಿ ಬಂದದಕ್ಕಿಂತ ಆ ನಾಟಕದ ವಿಷಯ ನಾನು ಬಹಳ ಕಾಡ್ತಾ ಇತ್ತು. ಅದು ಏನು ಅಂದ್ರೆ ಎಲ್ಲಿದೆ ನಮ್ಮ ಮನೆ, ನಮ್ಮ ಮನೆ ಎಲ್ಲಿದೆ, ಆ ಒಂದು ನಾಟಕ ಅದು ಸ್ಕ್ರಿಪ್ಟಿಗೆ ಬಂತು. ನಾನು ನಿಮ್ಗೆ ಹೇಳಬೇಕು ಅಂದ್ರೆ ಇನ್ನೇನು ಎಂಟ್ರಿ ಕಡೇ ದಿವಸ ಇತ್ತು, ಅವತ್ತು 12 ದಾಟಿದ್ರೆ, ರಾತ್ರಿ ದಾಟಿದ್ರೆ ಅದು ಆ ಒಂದು ಇದಕ್ಕೆ ಸೇರ್ಪಡೆ ಆಗ. ಮೈಸೂರು ಅಸೋಸಿಯೇಷನ್ ಮುಂಬೈದವರು, ಅವ್ರ ಶತಮಾನೋತ್ಸವ. ಇದು ಒಂದು ಸಣ್ಣ ಸಂಸ್ಥೆ ಅಲ್ಲ, ಬಹಳ ಬೃಹತ್ ಸಂಸ್ಥೆ. ಶ್ರೇಷ್ಠ ಬರಗಾರ, ಯಶವಂತ್ ಚಿತ್ತಾಲು, ವ್ಯಾಸರಾಯ್ ಬಲ್ಲಾಳ್, ಜಯಂತ್ ಕಾಯ್ಕಿಣಿ ಅವರೆಲ್ಲ ಮುಂಬೈದೊಳಗೆ ಇದ್ದು ಅದನ್ನ ಬೆಳೆಸಿದ, ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ 100 ವರ್ಷ ಅದಕ್ಕೆ. ಅದರ ಸಂದರ್ಭದಲ್ಲಿ ಅವರು ಆಯೋಜನೆ ಮಾಡಿದ್ರು. ನನಗದು ಸಂದರ್ಭ ಏನು, ನಾಟಕ ತಗೊಳ್ಳೋಣ, ಬಹಳ ಜನರ ಜೊತೆ ಹಂಚಿಕೊಂಡೆ. ಅದೇನಂದ್ರೆ ಎಷ್ಟೋ ಜನ ಬೇರೆ ದೇಶಕ್ಕೆ ಹೋಗಿ ವಲಸೆ ಹೋಗಿ ಅದನ್ನ ನಾವು ನಮ್ಮ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಎಷ್ಟು ನಮ್ಮ ಹುಡುಗರು ಅವಕಾಶಗಳಿಗಾಗಿ, ಎಷ್ಟೋ ಜನ ಏನಂತಿದ್ರು ದುಡ್ಡಿನ ಆಶೆಗಾಗಿ ಹೋಗಿದ್ದಾರೆ. ಬಟ್ ನಾನು ಕಣ್ಮುಟ್ಟ ಕೆಲವು ಒಂದು ಕಡೆ ನೋಡಿನಿ, ಎಷ್ಟು ತಂದೆ ತಾಯಿ ಮೇಲೆ ಪ್ರೀತಿ ಇರೋದಿಲ್ಲ ಅಂತ ಎಷ್ಟೋ ಜನ ಅಂತಾರೆ. ಹಂಗಲ್ಲ, ಇವರೆಲ್ಲ ಹೋದ್ರೆ ಅವಕಾಶಕ್ಕೆ ಹೋಗಿದ್ದಾರೆ. ಅಲ್ಲಿ ನಾವು ಗರ್ವ ಪಡುವಂತ, ನಮ್ಗೆ ಹೆಮ್ಮೆ ತರುವಂತ ಸಂಗತಿ ಅವ್ರು ಮಾಡಿದ್ರೆ ನಮ್ಗೆ ಖುಷಿ ಆಗಂಗಿಲ್ಲ ಏನೋ ಹಂಗೆ. ಸೊ ಅವ್ರು ಹೋದ್ರೆ ತಪ್ಪೇನದ, ಹಂಗ ಮಾಡಬೇಕು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಒಂದು ಕಾಣಿಕೆ ಕೊಡುಗೆ ಹೆಚ್ಚಬೇಕಂದ್ರೆ ಅಲ್ಲಿ ಹೋದ್ರೆ ತಪ್ಪೇನಿಲ್ಲ ಅಂತ ನಾನು ಆ ಒಂದು ಪಾಸಿಟಿವ್ ಇದರಿಂದ ಬರೆದೆ, ಇದೇ ಒಂದು ವಸ್ತುವಿಂದ. ಆಮೇಲೆ ತಂದೆ ತಾಯಂದ್ರು ಅಂದ್ರೆ ಈ ಎಲ್ಲಿದೆ ಅಂತ ಅವ್ರ ಮನೆ. ಸೊ ವಲಸೆ ಹೋದವ್ರು ತಾವು ಮಾಡಿಕೊಂಡ್ರು. ಈಗ ನೋಡ್ರಿ, ನಮ್ಮ ಮಿಡ್ಲ್ ಈಸ್ಟ್ ಅವರಿಗೆ ಆರ್ಥಿಕ ನೆರವು ಕೊಡ್ಲಿಕ್ಕೆ ಇದು ಮಾಡ್ಲಿಕ್ಕೆ, ಬಟ್ ಅವ್ರ ತಂದೆ ತಾಯಿ ಬಗ್ಗೆ ಪ್ರೀತಿನೂ ಇರ್ತದೆ, ಅವ್ರ ಬಗ್ಗೆ
1: ಭವಿಷ್ಯತನ್ನು ನಿರ್ಮಾಣ
0: ಮಾಡ್ಕೊಳ್ಳಿಕ್ ಹೋಗ್ತಾರೆ, ಅಥವಾ ಯಾವ್ದೋ ಒಂದು ಅಗತ್ಯ ಪೂರೈಕೆಗೆ ಇದ್ದೇ ಇರತ್ತೆ. ಮತ್ತೆ ಎಲ್ಲರೂ ಇಲ್ಲಿ ಎಲ್ಲರಿಗೂ ಇಲ್ಲಲ್ಲ ಅವಕಾಶ ಅಂತ ಹೇಳಿ ಹಂಗ ಬರ್ದೆ. ಅದು ಅಂದ್ರೆ ಆ ಟೈಟಲ್ ಬಗ್ಗೆ ಹೇಳ್ತೀನಿ, ಆ ಶೀರ್ಷಿಕೆ
1: ಅಂದ್ರೆ ಇದು ನೀವು ಆರಿಸಿಕೊಂಡಿರುವಂತಹ ವಸ್ತು ಸಮಕಾಲೀನವಾಗಿದೆ.
0: ಅವ್ರೇನಂತಾರ, ನಮ್ದು ಮನೆ ಇಲ್ಲಿ ಮಾಡ್ಕೊಂಡಿವಿ, ನೀವು ನಿಮ್ ಮನೆ ಮಾಡ್ಕೊಳ್ರಿ ಅಂತ ತಂದೆ ತಾಯಿನ ಕೇಳ್ತಾರೆ. ತಂದೆ ತಾಯಂದ್ರಿಗೆ ಪ್ರೀತಿ ಅದ, ಅವರಿಗೂ ಮಕ್ಕಳ ಮೇಲೆ ಪ್ರೀತಿ ಅದ, ಇವರಿಗೂ ಮಕ್ಕಳಿಗೂ ತಂದೆ ತಾಯಂದ್ರ ಮೇಲೆ ಪ್ರೀತಿ ಅದ, ಇವರಿಗೂ ಅವ್ರ ಮೇಲೆ ಅದ. ಆಗ್ಲಿ, ತಮ್ಮ ಮನೇನ ಅಲ್ಲಿ ಮಾಡ್ಕೋಬೇಕಂದ್ರೆ ಅವರಿಗೆ ಅವಕಾಶಕ್ಕೆ ಹೋಗಿ ಅದು ಅವ್ರ ಮನೆ ಆಗಿಬಿಟ್ಟಿದೆ. ಆದ್ರೆ ಇವರು ಹೋಗಿ ತಮ್ಮ ಮನೆ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ ಅಲ್ಲ, ಆಗ್ಲಿ ಈ ಮನೆ ಬಿಟ್ಟು ಹೋಗ್ಲಿಕ್ಕೆ ಇಲ್ಲಿ ಇದ್ದ ಮನೆ ಕಡೆಗೆ ಏನಾಗ್ತದ ಅಂದ್ರೆ, ಒಂದು ಇವ್ರು ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಇವ್ರ ಆರೈಕೆಗೆ ಒಬ್ಬ ಕೇರ್ ಗಿವರ್ಸ್ ಇಡ್ತಾರೆ ಇವ್ರು ಪ್ರೀತಿಯಿಂದನೆ. ಪಾಪ ಇಷ್ಟು ಹೊತ್ತು ಮಾಡಿದ್ರು ಬರ್ಲಿಲ್ಲ, ಸೊ ಅವರು ಮನೆ ಇರ್ಲಾರ್ದವ್ರು ಪಾಪ ಅನಾಥ. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಅವ್ರು ಮಕ್ಕಳಿಗಿಂತ ಹೆಚ್ಚು ಶುಶ್ರೂಷೆ ಮಾಡ್ತಾರೆ, ನೋಡ್ಕೋತಾರೆ, ಅವ್ರಿಗೆ ಇದು ಮನೆ ಆಗ್ತದ. ಹಂಗ ಯಾರ ಮನೆ ಎಲ್ಲಿ ಅಂತ ನೋಡಿ, ಎಲ್ಲಿದೆ ನಮ್ಮ ಮನೆ ಅಂತ ಆ ಒಂದು ಶೀರ್ಷಿಕೆಗೆ
1: ಕೇಳ್ತಾ ಇದ್ರೆ ಚೆನ್ನಾಗಿ ಅನಿಸ್ತದೆ. ಎಲ್ಲಿದೆ ನಮ್ಮ ಮನೆ?
0: ನಾವು ಊರಿಂದ ಊರಿಗೆ ಹೋಗ್ತೀವಿ, ಬೇರೆ ಕಡೆ ನೆಲೆಸ್ತೀವಿ. ಈ ನೆಲೆನೆ ಪರ್ಮನೆಂಟ್ ಅಂತ ಹೇಳಿಕ್ ಬರ್ತದ, ಡೈನಾಮಿಕ್ ಅದು, ಗತಿಶೀಲವಾದದ್ದು. ಮತ್ತ ತಾತ್ವಿಕ ನೆಲೆಯಲ್ಲಿಯೂ ದಾಸರು ಹೇಳಿದ್ದು ಎಲ್ಲಿದೆ ಅಂತ ಕೇಳಿದ್ದು, ಎಲ್ಲಿ ನಮ್ಮ ಮನೆ, ಅಲ್ಲಿದೆ ನಮ್ಮ ಮನೆ. ಸೊ ಆ ಅಲ್ಲಿ ಅಂಬೋದು ಬಹಳ ಒಂದು ರೀತಿಯ ಮಾರ್ಮಿಕವಾದ ಮಾತದು. ಸೊ ಎಲ್ಲಿದೆ ಅದರಿಂದ ಸ್ಫೂರ್ತಿ ಪಡೆದು ನಾನು ಅದಕ್ಕೊಂದು ಶೀರ್ಷಿಕೆ ಇಟ್ಟೆ. ಬಹಳ ಒಳ್ಳೆ ಮನ್ನಣೆ ಸಿಕ್ತು ಅದಕ್ಕೆ, ಯಾಕಂದ್ರೆ ಅವರಂದ್ರು ಬಹಳ ಪಾಸಿಟಿವ್ ಆಗಿ ಬರೆದಿದ್ದೀರಾ ಅಂತ ಅಲ್ಲಿ ವಿಮರ್ಶಕರು ಕನ್ನಡದವರು.
1: ಸಂತೋಷ ಅನಿಸ್ತಾ ಇದೆ ಅಣ್ಣ, ನಿಮ್ಗೆ ಬಂದಿರುವಂತಹ ಪ್ರಶಸ್ತಿ ಪುರಸ್ಕಾರ ನೆನೆಸ್ಕೊಂಡ್ರೆ, ನೀವು ಬರೆದಿರುವಂತಹ ನಾಟಕದ ಶೀರ್ಷಿಕೆ ಅದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಕಸ್ತೂರಿ ಬಾನುಲಿ ಕೇಂದ್ರಕ್ಕೆ ಸಾಕಷ್ಟು ಬಾರಿ ನಿಮ್ಮಲ್ಲಿ ಭೇಟಿ ನೀಡಿದ್ದೆ. ಈ ಒಂದು ಸುದೀರ್ಘ ಪಯಣದಲ್ಲಿ ಅವಿಸ್ಮರಣೀಯ ಘಟನೆ ಏನಾದರೂ ಇದ್ರೆ ನಮ್ಮ ಶ್ರೋತೃ ಬಂಧುಗಳೊಂದಿಗೆ ಹಂಚಿಕೊಳ್ಳಿ.
0: ಮತ್ತೆ ಆಮೇಲೆ ವೆಂಕಟೇಶ್ ಗೋಡಖಿಂಡಿ ಅವರು ಆಪ್ತರಿದ್ರು. ಪುರೋಹಿತರಂದ್ರೆ ಶ್ರೀರಂಗರ ನಾಟಕ ಅಂದ್ರೆ ಅವ್ರಿಗೆ ಬಹಳ ಪ್ರೀತಿ. ಶ್ರೀರಂಗರ ಸ್ಪೆಷಲಿಸ್ಟ್, ಬಹಳ ವಿಶೇಷಜ್ಞರು ಅನ್ಬೇಕು. ಅವರು ಸ್ಟೇಜ್ ಪ್ರಪಂಚ ಪಾಣಿಪತ್ ಅಂತ ಮಾಡಿಸಿದ್ರು, ಮತ್ತ ಕಪಟರಾಳ್ ಅಂತಿದ್ರು. ಅವ್ರ ಜೊತೆ ಒಡನಾಟ, ಅವ್ರ ಹತ್ತಿರ ಇದ್ರು ನೋಡಿ

0: ಕಲ್ತೀವಿ. ಅಂದ್ರೆ ನಾಟಕ ಮಾಡೋದು ಹೆಂಗಂತ, ನಾಟಕದ ಬಗ್ಗೆ ಆಸಕ್ತಿ ಹುಟ್ಟಿಸುವಂತ. ಯಾಕಂದ್ರೆ ಅವರು ನಾಟಕ ರಿಹಾರ್ಸಲಾಗ್ಲಿ ಅದನ್ನು ಮಾಡ್ತಿದ್ರೆ ಒಂದು ಎಷ್ಟು ಅಂಕಿತ ಭಾವದಿಂದ, ಎಷ್ಟು ಪ್ರೇಮದಿಂದ, ಎಷ್ಟು ಪ್ಯಾಷನೇಟ್ ಆಗಿ ಮಾಡ್ತಿದ್ರು ಅಂದ್ರೆ ನಮಗೆ ನಾಟಕದೊಳಗೆ ಅಭಿರುಚಿ ಹುಟ್ಟಿಸ್ಲಿಕ್ಕೆ ಅವರೇ ಕಾರಣ. ನೀವು ಅಂದಾಗ ಒಂದು ಅವಿಸ್ಮರಣೀಯ ಘಟನೆ ಅಂದ್ರೆ ಪುರೋಹಿತರು ಬಂದು ಡೈರೆಕ್ಟ್ ಮಾಡಿದ್ರು ನಿರ್ದೇಶನ, ಒಂದು ಶ್ರೀರಂಗದ ಒಂದು ಸಣ್ಣ ನಾಟಕ, ಡೈಲಾಗ್ ನೆನಪಿಲ್ಲಾಗ್ಲಿ ನನಗೂ ಒಂದು ಹಿಂಜರಿಕೆ ಇರ್ತಾ ಇತ್ತು. ಒಂದ್ಸಲ ರಂಗ ನಟನು ಕೂಡ ರಂಗಸ್ಥಳದ ಮೇಲೆ ಬಂದಾಗ ನಾವು ಸ್ವಲ್ಪ ನನ್ನಲ್ಲಿ ಒಂದು ರೀತಿಯ ರೂಪಾಂತರ ಆಗಿಬಿಡ್ತು. ನಾನು ಎಷ್ಟು ಸೈಡ್ ವಿಂಗ್ ನೊಳಗೆ ಇದ್ದಾಗ ಸ್ವಲ್ಪ ಹಿಂಜರಿಕೆ ಇದ್ದದ್ದು ಆಮೇಲೆ ಹೋಗ್ಬಿಡ್ತದೆ, ಹೆಂಗ್ ಹೋಗ್ತದೆ ಹೋಗ್ತದೆ. ಹಂಗೆ ನಾನು ಮೊದ್ಲೇ ಅವರು ಪುರೋಹಿತರಂದ್ರೆ ಅದು ಬಹಳ ಅವ್ರ ಧ್ವನಿನೇ ಬಹಳ ಆಳವಾದ ರೆಸೋನೆಂಟ್ ಸುನೋರಸ್ ಅಂತಾರಲ್ಲ, ಬಹಳ ಆಳವಾದ ಗಂಭೀರವಾದ ಘಂಟನಾದ ಅದು. ಅವ್ರು ಏನಾದ್ರೂ ಸ್ವಲ್ಪ ಎಡವಿದ್ರ ತಪ್ಪಾದ್ರೆ ಅವ್ರ ಅಲ್ಲಿದಲ್ಲಿ ಬೈಲಿಕ್ಕು ಅಂದ್ರೆ ಹಿಂಜರಿತಾ ಇರ್ಲಿಲ್ಲ. ಅಂತದವ್ರು ನನ್ನ ತಗೊಂಡ್ರೆ ಯಾಕೆ ನಾಟಕ ಮಾಡ್ತೀನಿ, ನಾನು ಬೆಸ್ಟ್ ಕೊಡ್ತೀನಿ ಅಥವಾ ನನ್ನ ಶ್ರೀರಂಗರ ಅವಿಸ್ಮರಣಿ ಅಂದ್ರಲ್ಲ, ಶ್ರೀರಂಗರ ನಾಟಕ ಮಾಡುವ ಬಂದಾಗ ಅವ್ರು ಅಲ್ಲಿ ಕೂತಿದ್ರು ಹಿಂಗ ಸ್ಟುಡಿಯೋ ಹೊರಗಡೆ ರೆಕಾರ್ಡಿಂಗ್ ಮಾಡ್ಕೋತ. ಸೊ ನಂದು ಡೈಲಾಗ್ ಬಹಳ ದೊಡ್ಡ ಡೈಲಾಗ್ ಇತ್ತು, ಅದು ಈಗ ನೆನಪಾಗ್ತಾ ಇಲ್ಲ, ಬಟ್ ನಂದು ಅದನ್ನು ಮರಿಲಾರದ ಘಟನೆ ಏನಂದ್ರೆ ಆ ಡೈಲಾಗ್ ಕಣ್ಣು ಮುಚ್ಚಿ ಅಂದ್ರೆ ಅಂಜಿಕೋತಾನೆ, ಆಮೇಲೆ ಕಣ್ಣು ಸಾವಕಾಶ ತೆಗೆದು ಅಲ್ಲಿ ನೋಡಿದಾಗ ಅವ್ರ ಮುಖದ ಮೇಲೆ ಮಗುವೇ ಇತ್ತು. ಒಂದು ದೊಡ್ಡ ಪರೀಕ್ಷೆ, ಅಗ್ನಿ ಪರೀಕ್ಷೆ ದಾಟಿದಂಗ ಆತ ಅವಾಗ ನನಗೆ, ಅದು ಬಹಳ ಅವಿಸ್ಮರಣೆ. ಮತ್ತೆ ಕಸ್ತೂರಿ ಬಾನುಲಿ, ಅದರಿಂದ ಎಷ್ಟೋ ಹಾಸ್ಯ ಲೇಖನಗಳು, ಪ್ರಬಂಧಗಳು ಮತ್ತು ಉಪನ್ಯಾಸಗಳು, ಅದಲ್ಲಿ ಕವಿತಾ ವಾಚನ ಎಲ್ಲ ಮಾಡ್ಲಿಕ್ಕೆ ನನ್ಗೆ ಸಿಕ್ಕದಿಲ್ಲ.
1: ಅಣ್ಣ, ಒಂದು ಪ್ರಶ್ನೆ ಇಲ್ಲಿ ನಂಗೆ ಅವಾಗಿಂದ ಕಾಡ್ತಾ ಇದೆ. ನೀವು ಆಕಾಶವಾಣಿ ಬಾನುಲಿ ಕೇಂದ್ರದಲ್ಲಿ ಅನೇಕ ಸಂದರ್ಶನಗಳನ್ನು, ಭಾಷಣಗಳನ್ನು, ನಾಟಕಗಳನ್ನು ಪ್ರದರ್ಶನ ಮಾಡಿದ್ದೀರಿ. ಈ ಆಕಾಶವಾಣಿ ಮೂಲಕ ನಿಮಗೆ ಬೇರೆ ಬೇರೆ ರಂಗದಲ್ಲಿ ಅವಕಾಶಗಳು ಬಂದಿದ್ದುಂಟ? ಧ್ವನಿಯನ್ನು ಕೇಳಿ ನಿಮ್ಮನ್ನು ಆಯ್ಕೆ ಮಾಡಿದ್ದುಂಟು?
0: ಬಹಳ ಬಹಳ ಯೋಗ್ಯ ಪ್ರಶ್ನೆ. ಈ ಮೈಕ್ ಮುಂದೆ ಕೂತ್ ಮಾತಾಡ್ತೀವಲ್ಲ, ಇದೊಂದು ಆಸಿಡ್ ಟೆಸ್ಟ್ ಇದ್ದಂಗೆ ಇದೆ. ಗೆದ್ರೆ ಅಥವಾ ಇಲ್ಲಿ ಈ ಧ್ವನಿ ಜನರಿಗೆ ತಲುಪಿದಾಗ ಇದ್ರ ಮೂಲಕ, ಆಕಾಶವಾಣಿ ಬಾನುಲಿಯ ಮೂಲಕ, ಅದರಲ್ಲಿಯೂ ಆಪ್ಯಾಯತೆ ಶ್ರೋತೃಗಳಿಗೆ ಬಹಳ ಆಪ್ತವೆನಿಸಿದ್ರೆ ಅಥವಾ ಅದು ಅದರಲ್ಲಿ ಆಕರ್ಷಣೆ ಇತ್ತು ಅಂದ್ರೆ ಅದೊಂದು ದೊಡ್ಡ ಪರೀಕ್ಷೆ, ಅಂದ್ರೆ ಬಿಲ್ವಿದೆ ಗೆದ್ದಂಗತ್ತು. ಯಾಕಂದ್ರೆ ಅದು ಆಡಿಷನ್ ಅಂತಿರಲ್ಲ ನೀವು, ಅದನ್ನ ಅದನ್ನೇ ಆಡಿಷನ್. ಅದು ಮೊದಲು ಧ್ವನಿ ಯಾಕೆ ಇದು ಮಾಡ್ತಾರಂದ್ರೆ ನಮ್ಮ ಎಲ್ಲಾ ಅಭಿವ್ಯಕ್ತಿ ಧ್ವನಿಯ ಮೂಲಕವೇ. ಈ ವಾಚಿಕ ಅಂಶ ಧ್ವನಿ ಇಂದನೇ
1: ಅಲ್ಲಿಯ ಒಂದು ಕಥಾಂಶವನ್ನು ನಿರ್ಮಾಣ ಮಾಡುತ್ತೆ.
0: ಕಥಾಂಶ ಅಷ್ಟೇ ಅಲ್ಲ, ವಾತಾವರಣವನ್ನು ನಿರ್ಮಾಣ ಮಾಡ್ತದೆ. ಇದರಿಂದ ನನಗೆ ಏನಾಯ್ತು, ಈ ರೇಡಿಯೋ ಕಾರ್ಯಕ್ರಮಗಳು ಕೇಳಿ ನನಗೆ ಹೆಚ್ಚೆಚ್ಚು ಪಾತ್ರಗಳು ಬಂದು, ಅದು ಬಹಳ ನನಗೆ ಈ ಆಕಾಶವಾಣಿ ದೊಡ್ಡ ನನಗೆ ಒಂದು ರೀತಿಯ ಪ್ರೋತ್ಸಾಹ ಬೆಂಬಲ ಇದ್ದುದರಿಂದ ರಂಗಭೂಮಿಯ ಮೇಲೆ ಎಷ್ಟೋ ಅವಕಾಶಗಳು ಬಂದು, ಆ ಅವಕಾಶಗಳಿಗೆ ನಾನು ಆಕಾಶವಾಣಿಗೆ ನಾನು ಋಣಿಯಾಗಿನಿ. ಯಾಕಂದ್ರೆ ಈ ಇದರ ಮೂಲಕ ದೂರದರ್ಶನದಲ್ಲಿ ಮಾಡಿದ್ದೀವಿ, ಎಷ್ಟೋ ನಾಟಕಗಳನ್ನು ಮಾಡಿದ್ದೀವಿ.
1: ಯಾರು ನಿರ್ದೇಶನದಲ್ಲಿ ಮಾಡಿದ್ದೀರಿ?
0: ಪವನ್ ಮಾನ್ವಿ ಮತ್ತು ಸೂರಿ ಅಂತ ಈ ಕೆಳಗಿನವರು, ನಮ್ಮ ಬಿ ಟಿ ದೇಸಾಯಿ ದೊಡ್ಡ ಉದ್ದಾಮ ಸಾಹಿತಿಗಳು, ಅವರು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂಡ್ ಫಾರಿನ್ ಲ್ಯಾಂಗ್ವೇಜಸ್, ಈಗ ಇಎಫ್ಎಲ್ ಆಗಿದೆ ಅದು ಆ ಸಂಸ್ಥೆ, ಅದರಲ್ಲಿ ದೊಡ್ಡ ಪ್ರೊಫೆಸರ್ ಆಗಿದ್ರು, ದೊಡ್ಡ ಪ್ರಾಧ್ಯಾಪಕರಾಗಿದ್ರು, ಸಾಹಿತಿಗಳು ಕೂಡ ಆಗಿದ್ರು. ಮ್ಯಾಕ್ಸಿಮ್ ಗೋರ್ಕಿಯವರ ಲೋಯರ್ ಡೆಪ್ಸ್, ಅದನ್ನ ಕನ್ನಡಕ್ಕೆ ಅವರು ಮಾಡಿಸಿಕೊಂಡಿದ್ರು, ಅಡಾಪ್ಟ್ ಮಾಡಿದ್ರು. ಆ ನಾಟಕದಲ್ಲಿ ನಮ್ಮ ಮೇಜರ್ ರೋಲ್ ಇತ್ತು. ಮತ್ತೆ ಇನ್ನೊಂದು ರಾಜಾರಾಣಿ ಕಥೆ ಅಂತ, ಅದು ಬಹಳ ಈ ನಾಟಕ ದೂರದರ್ಶನ ಕಲ್ದೆ ಕರ್ನಾಟಕದ ಎಲ್ಲ ಕಡೆ ಮಾಡಿ, ಬೆಂಗಳೂರು, ಜಮಖಂಡಿ, ಬಿಜಾಪುರ, ಮೈಸೂರು, ಇದು ಅನ್ವೇಷಕರು ಅಂತ ತಂಡ, ಇದನ್ನು ಎಲ್ಲ ಕಡೆ ಮಾಡಿ. ಸೊ ಇದನ್ನು ಒಂದು ನೀವು ಅಂದ್ರಲ್ಲ ಅವಿಸ್ಮರಣೀಯ ನನ್ನ ನೆನಪುಗಳಲ್ಲಿ ಇದು ಒಂದು ಮರೆಯಲಾರದ
1: ಮರೆಯಲಾರದ ಘಟನೆಗಳನ್ನು ಈ ಸಂದರ್ಭದಲ್ಲಿ ನೀವು ನಮ್ಮ ಆಕಾಶವಾಣಿಗೆ ಬಂದು ಸವಿ ನೆನಪುಗಳನ್ನು ನಮ್ಮ ಶ್ರೋತೃ ಬಂಧುಗಳಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನೇಕ ಅನೇಕ ಧನ್ಯವಾದಗಳನ್ನು.
0: ಧನ್ಯವಾದಗಳು.

ಶ್ರೋತೃಗಳೇ, ಶಬ್ದಗಳು ಮೌನವಾದರೂ ಅವಿಸ್ಮರಣೀಯ ಸವಿನೆನಪುಗಳು ಮನದಾಳದಲ್ಲಿ ಹಚ್ಚ ಹಸಿರಾಗಿರುತ್ತವೆ. ಇದುವರೆಗೆ ಆಕಾಶವಾಣಿ 90ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಸ್ಮೃತಿ ಸಂಚಯ ಶೀರ್ಷಿಕೆ ಅಡಿಯಲ್ಲಿ ಬಾನುಲಿ ಸವಿನೆನಪುಗಳು ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳ ದೇಶಪಾಂಡೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ನಮ್ಮ ಕಸ್ತೂರಿಯ ಗುರುವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ